ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು ವಾಯ್ ಗುರು.

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿ